0: ರಂಗಾ ಉದಯ್ ದೇಸ್ ಮೇರು ಎವರೆಸ್ಟ್.
1: ಯೋ ಕೃಷ್ಣ ಸಾರ್ ಎಫ್ಎಂ
2: 94 ಮೆಗಾಹರ್ಟ್ಜ್ ಕೃಷ್ಣ ಸಾರ್ ಜತ್ತಿಗೆ ದೇಶ.